ನಾಲ್ಕು ಜನ ಸಿಕ್ಸ್ಟಿ ಏಟ್ ನಾವಿದ್ದು ಕಾಮನ್ ನಾಬು ಆರೇ ಒನ್ನಿ ಒನ್ ಹಿಮ್ಮೆ.